ದೇವಾತ್ಮ ಸಿದ್ಧಿದಂ ಅಂಗಾರಕ ಶಿರೋ ರಕ್ಷೇತ್ ಮುಖಂ ವೈದರಣಿ ಸುತಃ ಕರ್ಣೋ ರಕ್ತಾಂಬರ ಪಾತು ನೇತ್ರೇ ಮೇ ರಕ್ತಲೋಚನ ನಾಸಿಕಾ ಮೇ ಶಕ್ತಿಧರ ಕಂಠಂ ಮೇ ಪಾತು ಭೌಮಕಃ ಭುಜೌ ತು ರಕ್ತಮಾನೇ ಚ ಹಸ್ತಶೂಲಧರ